0: ಶ್ರೀರಾಮಾಚೆ ನಾವಘೇವುನಿ ಶ್ರೀರಾಮಾಲಾ ಪಾರಕರು. ಗುಹಾಚ್ಯಾ ನಾವಾಡಾನೆ ಶ್ರೀರಾಮಾಧಿಕಾನಾ ಗಂಗಾ ಪಾರ ಕೆಲ. ವನವಾಸಿ ಶ್ರೀರಾಮ್ ಭಾರ್ಯ ಆಣಿ ಬಂಧು ಯಾಸಹ ಪುಢೆ ಮಾರ್ಗಸ್ಥ ಝಾಲೆ. ವಾಟೆತಿಲ್ ದಿವಸ ಚಾಲಣ್ಯಾತ ಆಣಿ ರಾತ್ರಿ ಕುಠೆತರಿ ವೃಕ್ಷಾಖಾಲಿ ಪರ್ಣಶಯ್ಯೇವರ್ ಝೋಪೂನ್ ಅಯೋಧ್ಯೆಚ ಸ್ಮರಣ ಕರಣ್ಯಾತ್ ತ್ಯಾನಿ ವ್ಯತೀತ ಕೆಲ್ಯಾ. ಏಕ ಸಾಯಂಕಾಳಿ ತೆ ಭರದ್ವಾಜ ಮುನಿಚ್ಯಾ ಆಶ್ರಮಾತ್ ಪೋಚಲೆ. ಭರದ್ವಾಜಾನಿ ತ್ಯಾಂಚ ಯಥೋಚಿತ ಸ್ವಾಗತ ಕೆಲ ಆಣಿ ವಾಸ್ತವ್ಯಾಸಾಠಿ ಚಿತ್ರಕೂಟ ಪರ್ವತ ಯೋಗ್ಯ ಅಸಲ್ಯಾತ ಸಾಂಗಿತ್ಲ. ಚಿತ್ರಕೂಟಾ ಜಾವಯಾಸ್ ಮಾರ್ಗಹಿ ಕಥನ ಕೆಲ. ತ್ಯಾಂಚಾ ನಿರೋಪ ಘೇವುನ್ ಶ್ರೀರಾಮ್ ಪುಢೆ ನಿಘಾಲೆ. ವಾಟೆತ್ ಜಾನಕಿ ಅನೇಕ ಅನೋಳಖಿ ಫುಲಾವಿಷಿ ವಿಚಾರಿತ ಹೋತಿ. ಶ್ರೀರಾಮ್ ಜಿಜ್ಞಾಸಾ ಪೂರ್ವಿತ ಹೋತೆ. ಲಕ್ಷ್ಮಣ್ ಫುಲಾಂಚೆ ಗುಚ್ಛ ಗುಂಪೂನ್ ವಹಿನಿಂಚ ಹತ್ತಿ ದೇತ್ ಹೋತಾ. ಅಸಾತ್ ವನವಿಹಾರ ಕರಿತ್ ತೆ ತಿಗ ಚಿತ್ರಕೂಟ ಪರ್ವತ ಅವ್ರ ಪೋಚಲೆ. ಇಥಲ ಏಕ ಸಪಾಟ ಆಣಿ ಮನೋಹರ ಸ್ಥಳಾಕಡೆ ಅಂಗುಲಿ ನಿರ್ದೇಶ ಕರುನ್ ಶ್ರೀರಾಮ್ ಮ್ಹಣಾಲೆ, ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ, ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ, ಯಾ ಮಂದ ಕಿನಿಚ ತಟ ನಿಕಟಿ. ಚಿತ್ರಕೂಟ ಹೇತ ತಪೋವನ, ಏಥ ನಾಂದತಿ ಸಾಧಕ ಮುನಿಜನ, ಸಖೇ ಜಾನಕಿ ಕರಿ ಅವಲೋಕನ, ಈ ನಿಸರ್ಗ ಶೋಭಾ ಭುಲವಿದ್ದಿಠಿ, ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ. ಪಲಾಶ ಫುಲಲೆ ಬಿಲ್ವ ವಾಕಲೆ, ಪಲಾಶ ಫುಲಲೆ ಬಿಲ್ವ ವಾಕಲೆ, ಭಲ್ಲಾ ತಕ ಫಲ ಭಾರೆ ಲವಲೆ, ದಿಸುತಿನ ಯಾನ ಮಾನವ ಶಿವಲೆ, ನಾ ಸೈಲ ಲತಾಂಚಿ ಕುಠೇ ಮಿಠಿ, ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ. ಕಿತಿ ಫುಲಾಂಚೆ ರಂಗ ಗಣಾವೆ, ಕಿತಿ ಫುಲಾಂಚೆ ರಂಗ ಗಣಾವೆ, ಕುಣಾ ಸುಗಂಧ ಕಾಯ ಮಣಾವೆ, ಮೂಕ ರಮ್ಯತಾ ಸಹಜ ದುಣಾವೆ, ಏ ತಾಚ ಕೂಜನೆ ಕರ್ಣಪುಟಿ, ಯಾ ಮಂದಾ ಕಿನಿಚ ತಟ ನಿಕಟಿ. ಕುಠೆ ಕಾಢಿತಿ ಕೋಕಿಲ ಸುಸ್ವರ, ಕುಠೆ ಕಾಢಿತಿ ಕೋಕಿಲ ಸುಸ್ವರ, ನಿಳಾ ಸೂರತೋ ಚಢವಿ ಮಯೂರ, ರತ್ನೇ ತೋಲಿತ ನಿಜ ಪಂಖಾವರ, ಸಮ್ಮಿಶ್ರ ನಾದತೋ ಉಂಚವಟಿ, ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ. ಶಾಖಾ ಶಾಖಾ ವರಿ ಮೋಹಳೆ, ಶಾಖಾ ಶಾಖಾ ವರಿ ಮೋಹಳೆ, ಮಧ ತ್ಯಾಂಚಾತಿಲ ಖಾಲಿ ನಿಥಳೆ, ವನ ಸಂಜೀವಕ ಅಮೃತ ಸಗಳೆ, ಠೇವಿತಿ ಮಕ್ಷಿಕಾ ಭರುನ ಘಟಿ, ಯಾ ಮಂದಾ ಕಿನಿಚ ತಟ ನಿಕಟಿ. ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ, ಯಾ ಮಂದಾ ಕಿನಿಚ ತಟ ನಿಕಟಿ. ಹಾ ಸೌಮಿತ್ರೆ, ಹಾ ಸೌಮಿತ್ರೆ ಸುಸಜ್ಜ ಸಾವಧ, ದಿಸಲಿ ಲಪಲಿ ಕ್ಷಣಾತ ಪಾರಧ, ಸಿದ್ಧ ಅಸೂದೆ ಸದೈವ ಆಯುಧ, ಯಾ ವನ್ನಿ ಶ್ವಾಪದ ನಾಹಿ ತುಟಿ, ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ. ಜಾನಕಿ ಸಾಠಿ ಲತಿಕಾ ಕಲಿಕಾ, ತುಜಿಯಾ ಮಾಝಾ ಭಕ್ಷ್ಯ ಸಾಯಕ, ಉಭಯ ಲಾಭಲೆ ವನಾತ ಏಕಾ, ಪೋಚಲೋ ಏಥತಿ ಶುಭಚಿ ಘಟಿ, ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ. ದಮವ ಸತ್ವರಿ ಕಾಷ್ಟೆ ಕಣಖರ, ಉಟಜ ಯಾಸ್ಥಳಿ ಉಭವು ಸುಂದರ, ಶಾಖಾ ಪಲ್ಲವ ಅಂಥರುನೀವರ, ರೇಖುಯಾ ಚಿತ್ರಯೇ ಗಗನಪಟಿ, ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ.
1: ಯಾ ಇಥೆ ಲಕ್ಷ್ಮಣ ಬಾಂಧ ಕುಟಿ.